0: ಅವರಿಗೆ ಹೇಳಿದ್ರೇನು ಅವರೇ ಎಲ್ಲರಿಗೆ ಹೇಳಿಬಿಟ್ಟಾರ
1: ಐ ಆಮ್ ಸೋ ಸಾರಿ ದಟ್
0: ಅಂತೇಳಿ. ಯಾಮ
1: ಮ್ಯಾಮ್ ಪಾಸ್ಡ್ ಅವೇ.
0: ಯಾ ಯಾ ಯಾ
1: ಬಟ್ ಇಫ್ ಐ ಆಲ್ಸೋ ಕ್ಯಾನ್ ಜಾಯ್ನ್ ಯು ಬಿಕಾಸ್ ಯು ನೋ ಟುಮಾರೋ ಇಸ್ ದ ಡೇ ವೆರ್ ಮೈ ಫಾದರ್ ಪಾಸ್ಡ್ ಅವೇ. ಸೊ
0: ಅಯ್ಯಯ್ಯೋ
1: ಯಾ,
0: ಯಾವಾಗ?
1: 2 years ಅಗೋ. ಸೊ
0: 2 years
1: ಯೆಸ್,
0: ಅಗೋ. ಓ
1: ಮೇ ಬಿ ವಿ ಸೆಲೆಬ್ರೇಟ್ ರಿಮೆಂಬರಿಂಗ್ ಅವರ್ ಫ್ಯಾಮಿಲಿ ಮೆಂಬರ್ಸ್, ಅಂಡ್ ಗಣೇಶ್ ಜಿ ಆಲ್ವೇಸ್ ಇಸ್ ಲುಕಿಂಗ್ ಅಪಾನ್ ಅಸ್.
0: ಯೆಸ್ ಯೆಸ್ ಯೆಸ್ ಮೇಡಮ್, ಯೆಸ್ ಮೇಡಮ್.
1: ಯೆಸ್ ಯೆಸ್, ಥ್ಯಾಂಕ್ ಯು ಫಾರ್ ಶೇರಿಂಗ್ ಯುವರ್
0: ಪರವಾಗಿಲ್ಲ, ನಮಗೇನ
1: ಪರ್ಸ್ನಲ್
0: ಹಬ್ಬ ಇದೇನು,
1: ಡೀಟೇಲ್ಸ್.
0: ಏನಿಲ್ಲ.
1: ಯೆಸ್
0: ಹುಡುಗನು 2 ವರ್ಷ ಆಯ್ತು, ಅವನು ಹೋಗ್ಯಾನ ಮೊನ್ನೆ, ಇವಳು ಹೋಗ್ಯಾನ
1: ಐ ಆಮ್ ಸೋ ಸೋ ಸೋ ಸಾರಿ
0: ಯಾ
1: ಸರ್.
0: ಯಾ
1: ಐ
0: ಬಿಕಾಸ್
1: ಆಮ್ ವಿತ್ ಯು, ಐ ಆಮ್ ವಿತ್ ಯು.
0: ನಥಿಂಗ್ ಬಿಕಾಸ್ ವಿ ಡಿಂಟ್ ಹ್ಯಾವ್ ಗಾಟ್ ಎನಿಥಿಂಗ್ ಇನ್ ಅವರ್ ಹ್ಯಾಂಡ್ಸ್.
1: ಬಟ್ ಲೋಡ್ಸ್ ಆಫ್ ಲವ್ ಫ್ರಮ್
0: ಪರಿವಾರ ಕೆ
1: ಅಬವ್.
0: ಬರ್ತಿ ಹೇ ಅಪ್ನೆ ಕೋ ಕ್ಯಾ ಕರ್ನೆ ಕಾ ಹೈ ಹಮ್ ಬೋಲೇ ಚಲೋ.
1: ಬಿಲ್ಕುಲ್
0: ಮೈ ಸನ್ ಇಸ್ ದೇರ್ ಇನ್ ಹೈಟೆಕ್ ಸಿಟಿ,
1: ಯೆಸ್. ಅಬ್ ದಿಲ್
0: ಹಾಗಾಗಿ ಓನ್ಲಿ
1: ಛೋಟಾ
0: ಟೂ
1: ನಾ
0: ಕನ್ಸರ್ನ್
1: ಕರೆ,
0: ಏನಿಲ್ಲ.
1: ಆಪ್ ತಮಾಮ್
0: ಸೋ
1: ರೇನ್ಬೋ ಲಿಸ್ನರ್ಸ್ ಕೆ ಸಾಥ್ ಗಣೇಶ ಚತುರ್ಥಿ ಮನಾಯಿಯೇ.
0: ಯೆಸ್ ಯೆಸ್ ಯೆಸ್
1: ಜೆಸೆ ಮೈ ಮನಾ ರಹಿ ಹೂ ಯಹಾಂ ಪೆ.
0: ಯಾ ಸರ್, ನೋ ನೋ ಪ್ರಾಬ್ಲಮ್. ಸೋ ದ ಸೇಮ್ ಟಾಪಿಕ್ ಆ?
1: ಸೇಮ್ ಟಾಪಿಕ್ ಸರ್, ಸೇಮ್
0: ಯಾ
1: ಟಾಪಿಕ್.
0: ಯಾ ಯಾ ಹೆಂಗ್ ಮಾಡ್ತಾ ಇದ್ದೀನಿ ನಿಮ್ಮ ಮನ್ಯಾಗ?
1: ನೀವು ಆನ್ ಏರ್ ಇದ್ದೀರಾ ಸರ್? ಯು ಆರ್ ಆನ್ ಏರ್.
0: ಯಾ ಯಾ
1: ಯೆಸ್
0: ಸೋ
1: ಸರ್.
0: ನಮ್ಮ ಗೇಟ್ ಹತ್ರನೇ ನಮ್ಮ ತಮ್ಮನ ಮಗ ಇರ್ತಾನ ಯಾವಾಗ್ಲೂ.
1: ಓಕೆ,
0: 15 ವರ್ಷ ಆಗೋಗಿಟ್ಟದ. ಸಿನ್ಸ್ 15 ಇಯರ್ಸ್ ದಟ್ ಫೆಲೋ ವಾಸ್ ಪುಟಿಂಗ್ ದಿ ಗಣೇಶ್. ಸೋ ಎವ್ರಿ ಟೈಮ್ ವಿ ಡೂ ದಿ ವೆರಿ ಗ್ರ್ಯಾಂಡ್ ಮ್ಯಾನರ್.
1: ಯೆಸ್ ಯೆಸ್,
0: ಸೋ ಡೆಫಿನೆಟ್ಲಿ ದಿಸ್ ಟೈಮ್ ಆಲ್ಸೋ ದಟ್ ಫೆಲೋ ವಾಸ್ ಪುಟಿಂಗ್.
1: ವಂಡರ್ಫುಲ್
0: ವಂಡರ್ಫುಲ್ ವಿಲ್ ಬಿ ದೇರ್ ಸೋ ವಿಲ್ ಆಲ್ ಜಾಯ್ನ್ ವಿತ್ ಹಿಮ್.
1: ಪ್ಲೀಸ್ ಜಾಯಿನ್, ಪ್ಲೀಸ್ ಜಾಯಿನ್, ಅಂಡ್ ಪ್ಲೀಸ್ ಸೆಲೆಬ್ರೇಟ್ ಫ್ರಮ್ ಮೈ ಸೈಡ್ ಆಲ್ಸೋ ಇನ್ ಅಮೀರ್ ಪೇಟ್. ನೋ ಅಮೀರ್ ಪೇಟ್ ರೈಟ್ ಸರ್?
0: ಐ ಆಮ್ ಇನ್ ಮಲಕ್ಪೇಟ್.
1: ಮಲಕ್ಪೇಟ್, ಸಾರಿ. ಓಕೆ, ಪ್ಲೀಸ್ ಡೂ ಸೆಲೆಬ್ರೇಟ್ ಬ್ಯೂಟಿಫುಲಿ.
0: ಯಶೋದ,
1: ಲೋಡ್ಸ್ ಆಫ್ ಲವ್ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್.
0: ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ವೆರಿ
1: ಥ್ಯಾಂಕ್ ಯು.
0: ಮಚ್
1: ದಟ್ ವಾಸ್
0: ಮಲಕ್ಪೇಟ್.
1: ಯೆಸ್, ದಟ್ ವಾಸ್ ಶ್ರೀನಿವಾಸ್ ರಾವ್ ಸರ್ ಫ್ರಮ್ ಮಲಕ್ಪೇಟ್, ಅಂಡ್ ಹೀಸ್ ಅ ಕನ್ನಡಿಗ, ಸೊ ವಿ ಟಾಕ್ ಇನ್ ಕನ್ನಡ ಆಸ್ ವೆಲ್. ಮೂವಿಂಗ್ ಅಹೆಡ್, ವಿ ಹ್ಯಾವ್ ಅನದರ್ ಕಾಲರ್.
2: ಹಲೋ.
1: ಹಲೋ
3: ಹಲೋ ರೇನ್ಬೋ.
2: హలో నమస్కారం మేడం, వినాయక చవితి శుభాకాంక్షలు.
1: మీకు కూడా అండి, మీకు కూడా. ఎలా ఉన్నారు?
2: ఏంటంటే చాలా చాలా బాగుందండి, మీరు వస్తే మరి ఇంకా హ్యాపీ.
1: మేమిద్దరం వచ్చేసాం. మీ పేరు చెప్పండి, జాగృతి కన్ఫ్యూజన్ లో ఉంది.
2: కే రమేష్ అమ్మ.
1: కే రమేష్ జీ ఫ్రమ్ ఉస్మాన్ గంజ్.
3: ఆప్ సమజ్ మే ఆ గయా హై?
2: ఆ గయా.
1: చెప్పండి సార్, ఉస్మాన్ గంజ్ లో హల్చల్ ఎలా ఉంది? ఏం నడుస్తుంది?
2: ఫుల్గా నడుస్తా ఉంది, జబర్దస్త్ నడుస్తా ఉంది.
1: జబర్దస్త్
2: మదర్ బేగం బజార్ సీన్ కన్నా మాకంతా దగ్గర కదా, చాలా బాగా అవుతుంది.
1: సూపర్ సూపర్. దువా మే హమే భీ యాద్ రఖియే.
2: చుట్టుముట్టు 2 కిలోమీటర్ల వరకు చాలా చాలా హంగామా ఉంటుంది అన్నమాట.
1: మా కోసం కూడా పూజ చేయండి మన గణపతి బప్పాకి.
2: మన కోసమే కాదు, మన రెయిన్బో ఫ్యామిలీ మొత్తం కోసం, అందరి కోసం.
1: బిల్కుల్, రెయిన్బో ఫ్యామిలీకి తరఫ్ సే పూజా కరే ప్లీజ్. థ్యాంక్ యూ, ధన్యవాద్, ధన్యవాద్. टॉपिक यही है कि गणेश चतुर्थी सेलिब्रेशन है, यही टॉपिक है.
2: चल रहा हमारे पास भी, हमारे घर में भी अभी पूजा हो गया.
1: ओके, वंडरफुल.
2: अभी पूजा होगा, अभी पूजा होगा, प्रसाद खाने के लिए रेडी तैयार.
1: भेज दे हमें रेडियो स्टेशन पर भी, हम खा लेंगे सर. नहीं नहीं, वैसे ही प्यार से पूछा. चलिए, थैंक यू सो मच, हैव अ ग्रेट ग्रेट सेलिब्रेशन. वेल, देखो जागृति कि उनकी बहुत ही पर्सनल बातें, उनकी लाइफ की बातें, उनकी फैमिली की बातें, उनकी ग्रीफ्स, उनकी हैप्पीनेस सब बांटते हैं हमारे कॉलर्स, और इसीलिए ये सेगमेंट जो है हेलो रेनबो बहुत ही स्पेशल है, मेरे दिल के बहुत करीब है.
3: आपने सही कहा, मैं भी जब इनसे बातें करती हूँ और जब ये बताना शुरू करते हैं तो मेरे लिए भी कई बार लर्निंग की चीज़ें होती हैं मैम. कई बार उन्होंने मुझे म्यूज़िक के कैसी दुनिया के बारे में बताया जो शायद मैंने कभी सोचा भी नहीं था. एक कॉलर्स ने मुझे बताया था कि जब बारिश होती है और बारिश की बूंदें जब पत्तियों पर पड़ती है, उस आवाज़ का साउंड भी एक म्यूज़िक है.
1: हाँ, दैट इज़ इंडीड म्यूज़िक.
3: और कल जब हम उनसे कुछ सजेशंस लेते हैं तो वो बहुत अच्छे से बताते हैं, जो सबके लिए बहुत अच्छा होता है और मेरे लिए बहुत ही न्यू रहता है वो.
1: सही बात है. सर्वरली साहब ने बहुत खूबसूरत मैसेजेस भेजे हैं, हैप्पी विनायक चतुर्थी, जय श्री मैम करके, और एक बहुत ही खूबसूरत वीडियो का उन्होंने वीडियो भेजा है, एंड सबसे बहुत ही क्यूट मैसेज आया है हमें हुदा बाबानगर से. हुदा कहती है, हुदा चार लाइन कहती है, तो आप वो चार लाइन पढ़ के सुना दीजिए.
3: मेरा अंदाजा गलत नहीं है, वो शख्स अब पहले सा नहीं है.
1: वाह वाह वाह वाह.
3: वफा का क्या गिला करो उससे, जाना।